se obetie mu na sesa nnyum na meto no erade nkoma no erade nkoma no erade nkoma wa wade mu erade nkoma wa juma semu wa juma sem ye wa wa sem ye wo suku sem ye ye.